0: ಅಡಿ ಅಶಿನ ಸುಖಿ ಗಲವರಿ ಹಸು ಜಗ ಜತೆ ಹಬೆ ಯತ ಚೆತ ಶೆತ ಶು ಇದಿ ವಾಗ ಮಲ ಗುಟೆ ಪರಿ ಪರಿ
1: ತುಮರೆ ತುಮರೆ ಯತು ನಿ ಎಚಿದಿ
0: ಬನ್ವಾ ಬನ್ವಿ ಅಶಿನಿ ಬನ್ವಾ ಬನ್ವಿ
2: ಕಭಿ ಹಿಂದಿ ಕಭಿ ಮರಾಠಿ कहीं अभिनय तो कहीं निर्देशन, न जाने कौन सी दिशा में सचिन अपने जीवन की गाड़ी को ले